ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ವಿತ್ ಮೀ ಯರ್ ಆರ್ಜೆ ಲೆಹರಿ. ಸೊ ವಿ ವರ್ ಟಾಕಿಂಗ್ ಅಬೌಟ್ ನ್ಯಾಷನಲ್ ಸ್ಪೇಸ್ ಡೇ. ಸೊ ವೈ ಡು ವಿ ಸೆಲೆಬ್ರೇಟ್ ನ್ಯಾಷನಲ್ ಸ್ಪೇಸ್ ಡೇ? ಯೆಸ್, ದಿಸ್ ಇಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ದಿಸ್ ಡೇ ಟು ಮಾರ್ಕ್ ದಿ ಸಕ್ಸಸ್ ಆಫ್ ದಿ ಚಂದ್ರಯಾನ್ 3 ಮಿಷನ್. ದಟ್ ಇಸ್ when India made history by becoming the first country to successfully land near the moon's south pole. It's a proud moment for the entire nation and a tribute to the incredible work done by Indian Space Research Organization. But it's not just about celebrating one mission, it's about inspiring future generations to explore space, to innovate and to believe that nothing is impossible. Jaise Hindi mein kehte hai, sapne sirf dekhne ke liye nahi hote, unhe poore karne ke liye hote hai. Now that we know the reason why do we celebrate National Space Day, let's see how India actually reached this milestone. Stay tuned to Akashvani FM Rainbow 101.9 and we will be back after this wonderful song.

0: FM Rainbow 101.9.
1: ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಅಂಡ್ ದಿಸ್ ಇಸ್ ಮೀ ಯುವರ್ ಆರ್ಜಿ ಲಹರಿ. ಇಟ್ಸ್ 10:21:38 ಇನ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ಇಟ್ಸ್ ನ್ಯಾಷನಲ್ ಸ್ಪೇಸ್ ಡೇ. ಟು ಬಿ ಫ್ರ್ಯಾಂಕ್, ಆರ್ ಇಂಡಿಯಾಸ್ ಜರ್ನಿ ಇನ್ ಸ್ಪೇಸ್ ಹ್ಯಾಸ್ ಬೀನ್ ಟ್ರೂಲಿ ಇನ್ಸ್ಪೈರಿಂಗ್. ಸ್ಟಾರ್ಟಿಂಗ್ ವಿತ್ ಲಿಮಿಟೆಡ್ ರಿಸೋರ್ಸಸ್, ವಿ ಬಿಲ್ಟ್ one of the most respected space programs in the world. From launching satellites to reaching the moon and Mars, every mission shows determination and innovation. India's space journey didn't start with Chandrayaan 3. It's the result of years of effort. Before this, we had other missions like Chandrayaan 1, which was in 2008, that discovered water molecules on the moon, whereas Chandrayaan 2 in 2019, which came very close to landing and taught us valuable lessons. And here comes the Mangalyaan Mars Orbiter mission, which was in 2013. India became the first country to reach Mars in its first attempt. Aur phir aaya Chandrayaan 3 in 2023, completing what we started. और सबसे इंटरेस्टिंग बात ये है कि वी अचीव्ड ऑल दिस विद स्मार्ट थिंकिंग एंड स्ट्रॉन्ग बिलीफ. ये हमें सिखाते हैं वेयर देर इज अ विल देर इज अ वे. बट हाउ डज ऑल दिस कनेक्ट टू अस पर्सनली, है ना? सो स्टे ट्यून्ड टू एफएम रेनबो 101.9. वी विल नो हाउ ऑल दिस इज कनेक्टिंग टू अस पर्सनली आफ्टर दिस ब्यूटिफुल सॉन्ग.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಈವನ್ ಟುಡೇ ಸೈರಾ ಬಾನು ಇಸ್ ರಿಮೆಂಬರ್ಡ್ ಆಸ್ ಅ ಸಿಂಬಲ್ ಆಫ್ ಗ್ರೀಸ್ ಡಿಗ್ನಿಟಿ ಆರ್ ಟೈಮ್ಲೆಸ್ ಬ್ಯೂಟಿ. ಉನ್ಕಾ ಫ್ಯಾಷನ್ ಸೆನ್ಸ್, ಉನ್ಕಾ ಹೇರ್ ಸ್ಟೈಲ್, ಉನ್ಕಾ ಎಲಿಗೆನ್ಸ್ ಸಬ್ ಕುಚ್ ಟ್ರೆಂಡ್ ಸೆಟರ್ ಥಾ ಅಪ್ನೆ ಟೈಮ್ ಮೇ. ಆಜ್ ಕೆ ಜನರೇಷನ್ ಕೇ ಲಿಯೇ ಭೀ ವೋ ಏಕ್ ಇನ್ಸ್ಪಿರೇಷನ್ ಹೈ. ಎಸ್ಪೆಷಲಿ ಜಬ್ ಬಾತ್ ಆತಿ ಹೇ ಸಿಂಪ್ಲಿಸಿಟಿ ಆರ್ ಕ್ಲಾಸ್ ಕಿ. ಉನ್ಹೊನ್ನೆ ಪ್ರೂವ್ ಕಿಯಾ ಕಿ ಸ್ಟಾರ್ಡಮ್ ಸಿರ್ಫ್ ಫೇಮ್ ನಹೀ ಹೋತಾ ಬಲ್ಕಿ ಪರ್ಸನಾಲಿಟಿ ಆರ್ ವ್ಯಾಲ್ಯೂಸ್ ಭಿ ಉತ್ನಿ ಹೀ ಇಂಪಾರ್ಟೆಂಟ್ ಹೋತಿ ಹೈ. ಆರ್ ಉನ್ಕಿ ಜರ್ನಿ ಹಮೇ ಯೇ ಸಿಖಾತಿ ಹೈ ಕಿ ಸಕ್ಸೆಸ್ ಕೆ ಸಾಥ್ ಸಾಥ್ ರಿಲೇಷನ್ಶಿಪ್ಸ್ ಆರ್ ರೆಸ್ಪೆಕ್ಟ್ ಭಿ ಈಕ್ವಲಿ ಇಂಪಾರ್ಟೆಂಟ್ ಹೈ. ತೊ ದೋಸ್ತೋ ಆಜ್ ಕಿ ಇಸ್ ಸ್ಪೆಷಲ್ ದಿನ ಪರ್ ಲೆಟ್ ಸೆಲೆಬ್ರೇಟ್ ದ ಲೈಫ್ ಆಫ್ ಟ್ರೂ ಬಾಲಿವುಡ್ ಜೆಮ್ ಸೈರಾ ಬಾನುಜಿ. ಉನ್ಕೆ ಲಿಯೇ ಏಕ್ ಛೋಟಾ ಸಾ ಮೆಸೇಜ್, ಹ್ಯಾಪಿ ಬರ್ತ್ಡೇ ಸೈರಾ ಜಿ. ಆಪ್ ಹಮೇಶಾ ಕೆ ಲಿಯೇ ಹೆಲ್ದಿ, ಹ್ಯಾಪಿ ಆರ್ ಸ್ಮೈಲಿಂಗ್ ರಹೇ. ಆಪ್ಕಾ ಚಾರ್ಮ್ ಆರ್ ಆಪ್ಕಿ ಲೆಗಸಿ ಹಮೇಶಾ ಹಮಾರೆ ದಿಲೋ ಮೇ ರಹೇಗಾ. ಆರ್ ಆಪ್ ಸಬ್ ಲಿಸ್ನರ್ಸ್ ಕೆ ಲಿಯೇ ಅಗರ್ ಆಪ್ನೆ ಉನ್ಕಿ ಫಿಲ್ಮ್ಸ್ ನಹೀ ದೇಖಿ ಹೈ ತೋ ಡೆಫಿನೆಟ್ಲಿ ಚೆಕ್ ದಮ್ ಔಟ್. ಟ್ರಸ್ಟ್ ಮೀ, ಆಪ್ಕೋ ಏಕ್ ಅಲಗ್ ಹೀ ಎರಾ ಕಾ ಮ್ಯಾಜಿಕ್ ಫೀಲ್ ಹೋಗಾ. ಸೊ ನೌ ಲೆಟ್ಸ್ ಲಿಸನ್ ಟು ಅನದರ್ ವಂಡರ್ಫುಲ್ ಸಾಂಗ್ ಫ್ರಮ್ ಹರ್ ಫಿಲಮ್ ಜಂಗ್ಲಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಸೊ ಮೋಸ್ಟ್ ಪೀಪಲ್ ಥಿಂಕ್ ಇಟ್ಸ್ ಈದರ್ ಪ್ಯಾಷನ್ ಆರ್ ರೆಸ್ಪಾನ್ಸಿಬಿಲಿಟಿ, ಬಟ್ ಲೈಫ್ ಇತನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ನಹೀ ಹೋತಿ ಹೈ. ವಾಟ್ ಇಫ್ ಯು ಡೋಂಟ್ ಹ್ಯಾವ್ ಟು ಚೂಸ್ ಜಸ್ಟ್ ಒನ್? ಯು ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ಬೋತ್, ಬಿಕಾಸ್ ದಿಸ್ ಜನ್ರೇಷನ್ ಹ್ಯಾಸ್ ನಾರ್ಮಲೈಸ್ಡ್ ಹಸ್ಲಿಂಗ್ ವೆರಿ ಮಚ್. And it's a very good thing, because work for stability and slowly grow your passion on the side. Weekend low, free time low, practice cheyochu, small steps and small progress. Hindi mein ek simple thought, chota shuru karna galat nahi hota, ruk jana galat hota hai. You don't need a dramatic jump, you need consistent effort. Passion doesn't need speed, it just needs patience, and one day that small effort can turn into something big. So balance might actually be possible, but what does success really mean at the end of all this? So let's talk about what actually success means to us after this song. We'll be back with

0: ಬತುಕಮ್ಮ ಪೂಲ ಸೋಯಗಮ್ಮ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷ ಪರಿಮಳಾಲತೋ
0: ಮೀಕು ಅಂದಿಸುತ್ತಿದೆ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟೆಗೆ ಎಫ್ಎಂ ರೈನ್ಬೋಲೋ

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
2: ಮೀಕಂದಿಸ್ತುಂದಿ
0: ತೆಲಂಗಾಣ ಪ್ರತಿರೋಜು